0: ಅಲ್ಲಿ ನಮ್ಮ ಹೆಂಗ ಅಂತಂದ್ರೆ ನಾ ರೇಟ್ ಅವಕೆ ಈ ಕಂಡು ರೋಗ ನಾ ರೇಟ್ ಹೆಂಗ ಅನ್ಬೇಕು ಗಲಂಪ
1: ಆಗ್ಯಾ ಅಲ್ಲೇನ್ ಕಂತಿಡನ್ ರೋಗನ್ ಅಲ್ಲೇನ್ ಪ್ರತ್ಯೇಕ ವರ್ಷ ಆಗುತ್ತಾನೇನ್ ಕಂತಿಡಂಗ ಅವ್ಲು ಬಿಂಡನ್ ಕಿಲ್ಲು ತಿರಿಸಿ ಅವ್ ರೋಗನ್ ಕಿಲ್ಲು ಸಟ್ಟಿಯೇ ಏನಗಮ್ ಕನಮ್ರಿ ಅತಿಂತೆ ಅಲ್ಲೇನ್
0: ಅಲ್ಲಿ ವಾತಿನ ಅಪ್ಪಂತಿ ರೋಗನ್
1: ಆಗ್ಯಾ ಅಲ್ಲೇನ್ ಕನಿ ಏನಗಮ್ ಸು ಈ ಗೌರ್ಜಾಂಗ್ಲೇಶ್ವರ 20 ಕಿಲೋಮೀಟರ್ ಅಂಬ್ರಿ ಸು ಟೌನ್ ಉಂಡು ಕೂಡ ಕೊತ್ತಪ್ಪಂತಲ್ಲೇನ್
0: ಓಹೋ ಹೋ ಬನ್ಸ ಬೆಲೆ ಓಕೆ ಬ್ರೂಲಂಗಂತೋ ಇತಿನಿತಿ ಜನಂಗ ಗುನುಗು ನಂಡೈತಿ ಎನ್ಗ ಮೋಲೋ ಇಜ್ಜ ನೋಲೆ ಈ ಗಾಗಾ ಇಜ್ಜ ಇತಿ ಜನ ಆಗುತ್ತೇನಾ ಅದಿನ ಪ್ರಕಾರ ಗಾಗಾ ಇಜ್ಜ ಆಗುತ್ತಾಂಬಿ
1: ಬರುಲಂಗನ್ ಗಾಮ್ಲ ಬಿನ್ ಆಗ್ಯಾಡೇನ್ ಸಬ್ಬನ್ ಯಾಗದಿಲ್ ತಿನಗ್ರಂಗಂ ಶ್ರೇಮಯಂಗುತ್ತವೆ ತಾಪ್ರೆ ಕಂಡ್ರೂಮನ್ ತಾಪ್ರೆ ಗಾಗಾಯನ್ ತಾಪ್ರೆ ಒಕ್ಕ ಅತ್ತುಂಗನ್ ಎನ್ಗಂ ಕನಂಬ್ರೆ ಬಿಗ್ರ ಬಿಗ್ರ ಜನ ಕೆಜಿ ಹಿಸಾಬ್ ನಿತಿ ಕೆಜಿ ಹಿಸಾಬ್ ನಿತಿಜಿ
0: ಓಕೆ ಅನಿ ಯಂಗ್ ಅಮ್ ಜೊತಂ ಬಿಂದೈತಿ ಜನೋನ್
1: ಆಗ್ಯಾ ಕನ್ ಜನೋನ್ ಗಾಮ್ಲು ಬಿಂಡೆನ್ ಅನಿ ನಿತಿಜ ಕರನ್ ಜೊತ್ನು ಆಗಾಸ ಜೊತ್ನು ಗಾಮ್ಲು ಬಿಂಡೆನ್ ಅನಿ ಬರು ನಿತ್ವಿ ತಾಪರಕು ಎತ್ತಿಗೋ ಬರು ಲಂಗನ್ನ ಜನೋ ಕೊ ತಾನಿ ಬಂಡು ಕೂತಿ ಅಲ್ಲೇನ್ ಬರು ನಿತ್ಲು ಬಿಂಡೆನ್ ಸೈಲು ಸಿಲು ಬಿಂಸರಂಡೆನ್ ಅಯ್ನ್ ಕೊತಿನ್ ಸರಂಗ್ ಜನೋನ್ ಡುಂಕ್ತಿ ನಾಯ್ ಡೋ ನಿತ್ತಿ ತಾಪರೆ ಅಯ್ನ ಸುಯ್ ಸಾಲ್ಡಾ ಬಿಂಡೈತಿ ಮತ್ಮೋರ್ ಸಾಲ್ಡಾ ತಿ ತಾಪರ ಕು ಬಡೆ ಬತ್ಮರ್ ಸಲ್ಡಾ ಸಲ್ಡಾಲೆ ಅನಿ ಆವ್ ಗಲೇ ಲಿಂಡೆನ್ ತರ್ಬಾನ್ ಡುಂಗ್ನಾಯ್ ತಿನಾಯ್ ಇಂಡೆನ್ ಕುಂ ಜಡಂಗ್ ಲಿಂಡೆನ್ ಕುನ ಟೈಮ್ ಗತ್ತವಿ ಜನ
0: ಎಲ್ಲ ವನಾಂಗ ಹಿಂಗ್ ಕಬ್ಬಿಂದೈತಿ
1: ಆಗ ಜನೋ ಗಾಮ್ಲು ಬಿಂಡೆ ಕನಿನ್ನ ಜಾನ್ವರಿ ಲಾಸ್ಟ್ ಜಾನ್ವರಿ ನೋಲೆ ಫೆಬ್ರವರಿ 500 ಗತ್ತವಿ ಜನ
0: ಐ ಜನೋನ್ ಬೊಕೆ ಜಿನ್ ಸಟ್ಟೆ ಟೊಂಕ ಹಿಸಾಬ್ ಡೆ ನೀತಿ ಹಿಸಾಬ್ ಕರಂಜಿ ಎತ್ತಗಾಂದೆ ಯಂಗಾಂತಿ ಅಲ್ಲೆ ಅದಿಕ ಲಾಭ ಡೆಲಂಗ್ತಿ ನಾ ಟೆಕ್ನಿ ಗೀತಿ ಜಾಪಟಕು
1: ಆಯ್ಯಾ ಅದಿಕ ಲಾಭ ಡೆಲಂಗ್ತಿ ಗಾಮ್ಲು ಬಿಂಡೆನ್ ನಾನಿಂಜಿ ಕೆಜಿ ಹಿಸಾಬ್ ಅನ್ಯತೆ ಜಾಸನ್ ಅಲ್ಲೆ ನಸುಯ್ ಅಜಾಂಗ ನಸುಯ್ ಜಲ್ಲಿರ ಇಬಿಂಡೈತಿ ಅಜಾಂಗ ಅಕ್ಕರ ಡುಡ್ನಾರಿ ಇಲ್ಲಿ ಬಿಂಡೆನ್ ಅಲ್ಲೆ ನುಜೋನ ಇರಾಯ್ ಜಲ್ಲಿರ ಅಜಾಂಗ್ ನಿಲ್ಲೆ ಅಲ್ಲೆ ನಪ್ಸರ್ ಬಿಂಡೈತಿ ಅವು ಜನೋನ್ ಜನಂಗ್ ಅವು ಬಿಡಾ ಹಿಸಾಬ್ ಜನಂಗ್ ಪಾಂಗ್ತಿಜಿ ಬಿಡಾ ಹಿಸಾಬ್ ಪಾಂಗ್ತಿಜಿ ಡೋ ಅನಿನ್ ಲೋಡ್ ಸೈಬ್ ಬಿಂಡೈತಿ ಲೋಡ್ ಬತ್ತಿ ಅವು ಜೀವಿಂಡೈತಿ ಅವು ಗಲ್ಬಿಂಡೈತಿ ಅನಿನ್ ಎತ್ತಗಾಮ್ ಕುನುಂಬ್ರಿ ಜನಂಗ್ ಅಲ್ಲೆ ನಾತಿಮ್ ತಾಯ್ ಜನೋನ್ ಜಿ
0: ಓಕೆ ಯಂಗಮ್ ನಮಿ ಗೊರ್ಜಾಂಗ್ ಬಿನ್ ಯಂಗಮ್ ಜ್ಞಾನಗೋಡನ್ ಯಂಗಮ್ ನಂಬ್ರೆ ಸುಬಿದ್ದಾ ಅಸುಬಿದ್ದಾ ಯಂಗಮ್ ಡುಕುಡೆ
1: ಅಯ್ಯಾ ಗೊರ್ಜಾಂಗ್ ಲೆನ್ ಗಮ್ಲ್ ಬಿಂಡೆನ್ ಅಲ್ಲೇನ್ ಟೌನ್ ಹೆಸರು ಸಂಗಾಯ್ಡುಕು ಅವು ರೋಡ್ ಜನಂಗ್ ಆಗಾಸ ತಂಗವಾರ ನಪ್ಸಲು ಸುಬಿದ್ದ ಆಗಾಸ
0: ಸಂತಾನ್ ಬನ್ ಆಯ್ತು
1: ಅಲ್ಲೇನ್ ಸಂತಾನ್ ಗಮ್ಲ್ ಬಿನ್ ಆಗ್ಯಾನೆ ಪುಟ್ಟಾ ಸಿಂಗ್ ಅಲ್ಲೇನ್ ಸಂತಾನ್ ಡೈತಿ
0: ಅವು ತಿ ಸಂತಾಲಂಗನ್ ಜಾಕಿ ಇತಿ ಸುಬಿದ್ದ
1: ಅಯ್ಯಾ ಸಂತಾನ್ ಗಮ್ಲ್ ಬಿಂಡೆನ್ ಅಲ್ಲೇನ್ ಸುಂಗನ್ ಜಪ್ಸಲೆ ಗಮ್ಲ್ ಬಿಂಡೆನ್ ಮಿನ್ಯೋಲಾ ನನ್ನ ಸುಡಾನ್ ಮರೀಸಾನ್ ಅವು ಎನ್ನಗೋಯ್ ಪೊನ್ನಿ ಪೊರಿ ಪನಂಗಲಂ ಗಮ್ಲ್ ಬಿಂಡೆನ್ ಸಬ್ಬಿನ್ ಅಂತ ಅಲ್ಲೇನ್ ತಿ
0: ಅಲ್ಲ ಬ್ಯಾಂಕ್ ಡುಕು ಪುಟ್ಟಾ ಸಿಂಗ್
1: ಬ್ಯಾಂಕ್ ಡುಕು ಆಯ್ತು ನನ್ನ ಬ್ಯಾಂಕ್ ಡುಕು ಅಲ್ಲೇನ್ ಇಂಡಿಯನ್ ಬ್ಯಾಂಕ್ ಅಲ್ಲೇನ್ ಸುಬಿದ್ದಾ ಡೆತ್ಲೇನ್ ಅಲ್ಲೇನ್ ಬಾಂತಿ ಸಂತಾನ್ ಆಯ್ತೆ ತಿ ಇಂಡಿಯನ್ ಬ್ಯಾಂಕ್ ಡುಕು
0: ಪೋಸ್ಟ್ ಆಫೀಸ್ ಡುಕು ರೇ
1: ಪೋಸ್ಟ್ ಆಫೀಸ್ ದಿನಂಗ್ ಡುಕು ಆಗ್ಯಾ ಅಲ್ಲೇನ್ ಕತೆ ಸಂತಾನ್ ಜೋ ಆಟೋ ಹೋಗಿ ತಿ ಪೋಸ್ಟ್ ಆಫೀಸ್ ದಿನಂಗ್ ಅಲ್ಲೇ ಸುಬಿದ್ದಾ ಡುಕು
0: ಓಕೆ ಏನಗಾಮ್ ಕ್ರಾಲೋಗಿ ಕೊನೆ ಅಂಗನವಾಡಿ ಆಸಾಂಜಿ ಡುಕು ಜಿರೆ
1: ಗೊರ್ಜಾಂಗ್ ಡುಕು ಆಗ್ಯಾ ಅಂಗನವಾಡಿ ಡುಕು ಆಸಾನ್ ಡುಕು
0: ಎಲೆ ಆಸಾಂಜಿ ಯಂಗಮ್ ಲಾಂಗಾ ಗಿಟ್ಟಿ ಪಿಂಜಿರೆ
1: ಅಸಾಂಜಿ ಗಿತ್ತಿಜಿ ಆಗ್ಯಾ ಪಸಿ ಜನ ಯಂಗ್ ಯಂಗ್ ತಿ ಜಾತ ಗಮ್ಡೊ ಸತೆ ಸುಬಿದ್ದಾ ಅಂಬ್ರಿ ಆಗಾಸ ಗಾಂಬಿಂಡತೆ
0: ಓಹೋ ಹೌ ಬನ್ಸ ಡುಕು ಓಕೆ ಅಲ್ಲ ಎಂಕನಿ ಮೆಡಿಕಲ್ ಜನಂಗ್ ರವಾನ ಆಯ್ತೆ
1: ಮೆಡಿಕಲ್ ಪುಟ್ಟಾ ಸಿಂಗ್ ಡುಕು ಆಗ್ಯಾ ಪುಟ್ಟಾ ಸಿಂಗ್ ಡುಕು
0: ಎಲ್ಲ ಮೆಡಿಕಲ್ ಪುಟ್ಟಾ ಸಿಂಗ್ ಆಕ ಏನಗ ಇತಿಗಂತ ಬಿಡು ಡೆಲಿವರಿ ಜನಂಗ್ ಪುಟ್ಟಾ ಸಿಂಗ್ ನಾ
1: ಡೆಲಿವರಿ ಜನಂಗ್ ಪುಟ್ಟಾ ಸಿಂಗ್ ಸುಬಿದ್ದ ಡುಕು ಮೆಡಿಕಲ್
0: ಓಹೋ ಓಕೆ ಎಲ್ಲ ಎಂಜಿರಂಗ್ ಸೋರಾಮರಂಜಿ ಅಮ್ಮಂಗ್ ಸರಂಗ್ ಇತಿ ನಮ್ ಡೆವಲಪ್ ಡೆಲಿಜಿ
1: ಆಗ್ಯಾ ಸೋರಾಮರಂಜಿ ಗಮ್ಲ ಬಿಂಡೆನ್ ಡೆವಲಪ್ ಅಗ್ರಂಗಂ ಕುರ್ಬನ್ ವಾಲೆಂಜಿ ಅವಡಿ ಜುಜುಲೆಂಜಿ ಅಯ್ಯಂಬ್ಲಿಂಗನ್ ಯಂಗ್ ನಮರ್ ನತೆಂಗ ಡುಕೋದ್
0: ಓಹೋ
1: ಅತೆಂಗ ಡುಕೋದ್ ಅವು ವಾಂತಿ ಅವಾಂಗೋಜಿ ಅವಡಿ ಅಬುಯಾಂಗ್ ಅಂಜಿ ಯಂಗ್ಲಿಂಜಿ ಅನಿಂಜಿ ಶಿಕ್ಷಿತ ಡೆಲಿಜಿ ಅಸೋಯ್ ಮಾಸ್ಟರ್ ಚಾಕ್ರಿ ಜಾಂಗ್ಲಿಜಿ ವಿಭಿನ್ನ ಎನಗಮ್ ಸರ್ಕಾರ ಕೆತ್ರೋಲು ಅನಿಂಜಿ ಚಾಕ್ರಿ ಜಾಂಗ್ಲಿಜಿ ಅವು ಗನಲಮ ಬನುಡಿ ಡೆಲಿಜಿ ಬಿಂಡೊ ಅಮ್ಮಂಗ್ ಅತೆಂಗ್ ಯಂಗ್ನಾಮರ್ ನಡುಕ ಬಿಂಡೊ ನಮಿ ಹಂಗಂತಿ ಸರ್ಕಾರ ಡೊಂಗ್ಲೆನ್